0: Yako mitifindia fada radio charien jamaso la barno yo fanno beindot lo yo fanno be kendo yo kirno cabine technique Mahmoud Gassara Hamad resident tenimbe ja babegi getna jirado technicien centre meter gradia yeso kebo fo micro be kratomando Mahmoud Adum Hassan chimono wada abademi andin non din komani maya idea kangalla tinna do kala kille ala ko hukapchine assalamu alaikum
1: ಅರೆ ನಕ್ಕ ಇನ್ನೂ ಸುರಾಗ ಈಗಿಲ್ವಾ ಅರೆ ತುಜುವ ಅಂದಾಗ ಈಗಿಲ್ವಾ I'm sorry. Thank you.